ಕತ್ತಾ ಧಿನ್ ನಿಂದ ಧಿನ್ ನಿಂದ ಕಿಟ ತಗ ತಗ ತಿರಿ ಕಿಟ ತಗ ತಾ ಘೇ ತರ ನ ಧಗ ತಿರಿ ಕಿಟ ಧಾ ನ ಧಾ ನ ಧಾ ಧಿರಿ ಧಿರಿ ಕಿಟ ತಗ ಧಾ ಧಾ ಕತ್ತಾ ನ ಧಾ ಕತ್ತಾ ಧಿನ್ ನಿಂದ ಧಿನ್ ಕಿಟ ತಗ ತಾ ಧಿರಿ ಕಿಟ ತಗ ತಾ ಕಡ ತಾ.

ತಗಡ ಘಿನ್ನಡ ನಿಧಾ ತಗಿತೆ ಘಿನ್ನಡ ನಿಧಾ ತಗಿತೆ ಘಿನ್ನಡ ಘಿನ್ ತಾ ಘಿನ್ ತಾ